ನೋಡಿ ಮುಂದು, ನುಬ್ಬೆಂತಡಿ ಬಾಗಿ ನೋಡಿ ಮುಂದು, ಚಿನ್ನ ಚೂಪು ಚೂಸಿ ನೋಡಿ ಮುಂದು, ನುಬ್ಬೆಂತಡಿ ಬಾಗಿ ನೋಡಿ ಮುಂದು. ಪಡು ಲೇಚಿ ನೆಲಪಡು, ಪಡುತ್ತು ಲೇಚಿ ಕಳಪಡು.